ವಸಿಷ್ಠವಾಮದೇವಾದಿವಂದಿತಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನ

ನಾಕನ್ನು ಸಟ್ಟ ಅಹ ನಾಕನ್ನು ಸಟ್ಟ ಅಹ ನಾಕನ್ನು ಸೊಟ್ಟ ನಮಗನಿ ಕಣ್ಣು ಲೊಟ್ಟ ಆ ಸದ್ದ ಸಿನ್ಲು ಸೊಪ್ಪ ನೀನೆಟ್ಲಾಗಡ್ದ್ರೆ ಕಟ್ಟ ಆ ಸದ್ದ ಸಿನ್ಲು ಸೊಪ್ಪ ನೀನೆಟ್ಲಾಗಡ್ದ್ರೆ ಕಟ್ಟ.